ದಿಗಡ ನಗಡ ದಿಗಡ ದೆಕ್ಕ ದಾನ ದೆಕ್ಕ ದಿಗನ ದಗತ್ ದಿಗನ ದಾದಿನ ತಾಕತ್ರಿ ದಾನ ದಾಗ್ರ ದಿಂದೆನ್ ನಗಡ ದಾನ ದಾನ ದಾಗ್ರ ದಿಂದೆನ್ ನಗಡ ದಾನ ದಾನ ದಾಗ್ರ ದಿಂದೆನ್ ನಗಡ ದಾನ ದಾನ ದಾ ಫರ್ಮಾಶಿ ಚಕ್ರದಾರ ಪಂಡಿತ್ ಕಿಶನ್.